ಮಬದ ಮಬದನಿಗರಿ ನಿದ ಸರಿ ನಿದ ದಬಗರಿ ನಿದ ಸರಿ ನಿದ ದಬಗರಿ ನಿದ ದನಿ ನಿದ ದಬಗರಿ ದನಿ ದಬ ಸರಿ ಗ ಮಬ ನಿಗ ಮಬ ನಗ ಮಬದನಿ ಸರಿ ಸನಿ ದರಿ ದನಿ ದಬದ